ಪ್ರಕಟಣ ಮನ್ ಕಿ ಬಾತ್. ಗೌರವ ಭಾರತ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಗಾರು ದೇಶ ಪ್ರಜಲನ್ನು ಉದ್ದೇಶಿಸಿ ಚೇಸೆ ಪ್ರಸಂಗಂ ಮನ್ ಕಿ ಬಾತ್ ಈ ನೆಲ 31వ తేదీ

ಆಕಾಶವಾಣಿ ವಿಜಯವಾಡ ಸ್ಟಿಲ್ ದ ವಾಯ್ಸ್ ಆಫ್ ದ ನೇಷನ್ 90 ಗ್ಲೋರಿಯಸ್ ಇಯರ್ಸ್ 1936 ಟು 2026 ಆಕಾಶವಾಣಿ 90 ಇಯರ್ಸ್ ನಾಟ್ ಔಟ್ ಆಕಾಶವಾಣಿ ವಿಜಯವಾಡ ಕೃಷ್ಣಮ್ಮ ಸಾಕ್ಷಿಗ ಸ್ಟಿಲ್ ಬ್ಯಾಟಿಂಗ್ ಫಾರ್ ಯು ಫಾರ್ ಎವರ್.